0: ఆకాశవాణి హైదరాబాద్ కేంద్ర మధ్యమ తరంగ 406.5 మీటర్ 738 కిలోహెర్ట్స్ ಹಾಗೂ ನ್ಯೂಸ್ ಆನ್ AIR ಆಪ್ನಲ್ಲೇ ಕೇಳುವಿರಿ ಕನ್ನಡ ಕಸ್ತೂರಿ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ರಶ್ಮಿ ಐಕೂರ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಶ್ರೋತೃಗಳೇ, ಒಂದು ಜೀವಿಗೆ ಆಮ್ಲಜನಕ ಎಷ್ಟು ಮುಖ್ಯವೋ ಅಷ್ಟೇ ಸುರಕ್ಷಿತ ಆಹಾರವೂ ಮುಖ್ಯ. ಕಲುಷಿತ ಆಹಾರ ಸೇವನೆಯಿಂದ ಉಂಟಾಗುವ ಅಪಾಯಗಳನ್ನು ತಡೆಗಟ್ಟಲು ಮತ್ತು ಆಹಾರದ ಸುರಕ್ಷತೆಯ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಲು ಪ್ರತಿ ವರ್ಷ ಜುಲೈ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವೆಂದು ಆಚರಿಸಲಾಗುತ್ತದೆ. ಕಸ್ತೂರಿಯ ಇಂದಿನ ಸಂಚಿಕೆಯಲ್ಲಿ ಕೇಳುವಿರಿ, ವಿಶ್ವ ಆಹಾರ ಸಂರಕ್ಷಣಾ ದಿನದ ಅಂಗವಾಗಿ ಡಾಕ್ಟರ್ ಜಯಕೃಷ್ಣ ಆಯುರ್ವೇದ ವೈದ್ಯರೊಂದಿಗೆ ಸಂದರ್ಶನ. ಈ ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳಾ ಜೋಶಿ.
1: ಉತ್ತಮ ಪೋಷಣೆಯು ಆರೋಗ್ಯಕರ ಜೀವನಕ್ಕೆ ಪ್ರಮುಖವಾದದ್ದು. ಆರೋಗ್ಯಕರ ಆಹಾರ ಅಂದ್ರೆ ಹಣ್ಣುಗಳು, ಧಾನ್ಯಗಳು, ತರಕಾರಿಗಳು, ಕಾಳುಗಳು, ಬೀಜಗಳು ಮತ್ತು ಹಾಲಿನ ಉತ್ಪಾದನೆ, ಮಾಂಸ ಇತ್ಯಾದಿ ಇತ್ಯಾದಿಗಳು. ಒಟ್ಟಾರೆಯಾಗಿ ನಾವು ಸೇವಿಸುವ ಆಹಾರ ಹಸಿಯದ್ದಾಗಿರಲಿ, ಬಿಸಿಯಾಗಿರಲಿ, ಅರೆಬೆಂದ ಅಥವಾ ತಂಪಾದ ಆಹಾರ ಆಗಿರಲಿ, ಈ ಎಲ್ಲಾ ಆಹಾರಗಳು ಕಾರ್ಬೋಹೈಡ್ರೇಟ್ಗಳನ್ನ ಮತ್ತು ಪ್ರೋಟೀನ್ಗಳನ್ನ, ಕೊಬ್ಬನ್ನ, ಜೀವಸತ್ವಗಳನ್ನ, ಖನಿಜಗಳಂತಹ ಪ್ರಮುಖ ಪೋಷಕಾಂಶಗಳಿಂದ ತುಂಬಿರುತ್ತವೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಆರೋಗ್ಯಕರ ಜೀವನ ಶೈಲಿಯು ನಾವು ಸ್ವೀಕರಿಸುವ ಆಹಾರದಿಂದ ಆರಂಭ ಆಗುತ್ತೆ. ಆರೋಗ್ಯಕರ ಆಹಾರಗಳು ದೇಹಕ್ಕೆ ಶಕ್ತಿ ಮತ್ತು ಸರಿಯಾದ ಬೆಳವಣಿಗೆ, ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ನಮ್ಮ ನಮ್ಮ ತಟ್ಟೆಗಳಲ್ಲಿ ಆರೋಗ್ಯಕರ ವಸ್ತುಗಳನ್ನು ಸೇರಿಸುವ ಅಭ್ಯಾಸ ಬೆಳೆಸಿಕೊಳ್ಳೋದು ಹೇಗೆ ಮತ್ತು ಏಕೆ, ಇದರಿಂದ ಆಗುವ ಲಾಭಗಳು ಏನು, ಅಂತೆಯೇ ಸರಿಯಾದ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಆಗುವ ನಷ್ಟಗಳು ಏನು, ಇವುಗಳನ್ನು ತಿಳಿಸಿ ಹೇಳಲು ಇಂದು ಅಗಸ್ತ್ಯ ಆಯುರ್ವೇದಿಕ್ ಕ್ಲಿನಿಕ್ ಡಾಕ್ಟರ್ ಜಯಕೃಷ್ಣ ಆಯುರ್ವೇದಿಕ್ ಡಾಕ್ಟರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಡಾಕ್ಟರೇ, ನಿಮಗೆ ನಮಸ್ಕಾರ, ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯ ಸುರಕ್ಷತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆರೋಗ್ಯದಿಂದ ಇರಬೇಕು ಅಂದ್ರೆ ಆಹಾರ ಮುಖ್ಯ. ಆಹಾರದಿಂದ ನಾವು ಯಾವ ರೀತಿ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬೇಕು, ಅದರಿಂದ ಏನೇನು ಪ್ರಯೋಜನ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ಬೇಕು.
2: ಈ ಅವಕಾಶವನ್ನ ಕೊಟ್ಟಿರುವಂತ ನಿಮಗೆ ಧನ್ಯವಾದ. ಆಹಾರ, ನಿದ್ರಾ, ಬ್ರಹ್ಮಚರ್ಯ ಅಂತ ಮೂರು ಉಪಸ್ತಂಭಗಳು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅತ್ಯಂತ ಆಹಾರ ಅದರಲ್ಲಿ ಅತ್ಯಂತ ಮುಖ್ಯವಾದಂತ ಭಾಗಸ್ವಾಮ್ಯ. ಅದರಲ್ಲಿ ಪ್ರಶಸ್ತ ಆಹಾರ, ಅಪ್ರಶಸ್ತ ಆಹಾರ, ಯಾವ ಕಾಲಕ್ಕೆ ಯಾವ ಆಹಾರ ತಗೊಳ್ಬೇಕು, ಮನುಷ್ಯನಿಗೆ ಕಫ ಪ್ರಕೃತಿ, ಪಿತ್ತ ಪ್ರಕೃತಿ, ವಾತ ಪ್ರಕೃತಿ ಅಂತ ಮೂರು ಪ್ರಕೃತಿಯನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆ ಪ್ರಕೃತಿ ಪ್ರಕಾರ ಆಹಾರ ತಕೊಂಡ್ರೆ ಇನ್ನೂ ಒಳ್ಳೇದು. ಕಾಲದ ಪ್ರಕಾರ ಋತುಚರ್ಯ ಅಂತ, ಇವಾಗ ಗ್ರೀಷ್ಮ ಋತು ನಡೀತಾ ಇದೆ, ಈ ಸಮಯದಲ್ಲಿ ಏನ್ ತಗೊಳ್ಬೇಕು, ಈ ಸಮಯದಲ್ಲಿ ಏನ್ ತಗೊಳ್ಬಾರ್ದು, ಇದನ್ನ ಪಥ್ಯ ಅಪಥ್ಯ ಅಂತ ಹೇಳಿದ್ದಾರೆ. ಈ ತರ ಆಯುರ್ವೇದದಲ್ಲಿ ಒಂದು 10-15 ಚಾಪ್ಟರ್ಸ್ ಬರೀ ಆಹಾರಕ್ಕೆ ಮೀಸಲಿಟ್ಟಿದ್ದಾರೆ. ಇದನ್ನ ಅಷ್ಟಾಂಗ ಹೃದಯ ನೀವು ಸೂತ್ರಸ್ಥಾನ, ಚರಕ ಸಂಹಿತ ಸೂತ್ರಸ್ಥಾನದಲ್ಲಿ ನೀವು ಓದಬಹುದು. ಸಾಮಾನ್ಯವಾಗಿ ಇದನ್ನ ಪ್ರಿವೆಂಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳ್ತೀವಲ್ವಾ. ನಿರಾತುರನಾಗಿರುವನು, ಏನು ಆರೋಗ್ಯಕರವಾಗಿರುವಂತ ಮನುಷ್ಯನಿಗೆ ಆರೋಗ್ಯಕರವಾಗಿ ಇರಬೇಕು ಅಂತ ಹೇಳಿದ್ರೆ ಅವನು ಏನೇನ್ ಮಾಡಬೇಕು, ಅದರಲ್ಲಿ ನಿದ್ರೆ ಬಂತು, ಅದರಲ್ಲಿ ಬ್ರಹ್ಮಚರ್ಯ ಬಂತು, ಅದರಲ್ಲಿ ಆಹಾರ ಮುಖ್ಯ.
1: ಇನ್ನು ಈ ಆಹಾರ ಮತ್ತು ಜೀವನ ಶೈಲಿ ಆರೋಗ್ಯದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತೀರಾ?
2: ಆಯುರ್ವೇದ ಪ್ರಕಾರ ಸಪ್ತಧಾತುಗಳು ಅಂತ ಇದೆ. ಸಪ್ತಧಾತುಗಳು ನಿಮ್ಗೆ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಅಂತ ಇದೆ. ಆಮೇಲೆ ತ್ರಿದೋಷ, ವಾತಪಿತ್ತ ಕಫ ದೋಷಗಳು. ಇದರಲ್ಲಿ ಉದಾಹರಣೆಗೆ ನೀವು ಖಾರ ಹೆಚ್ಚು ತಿಂದ್ರಿ ಅಂದ್ರೆ ಹಸಿಮೆಣಸು ವಾತ ಪ್ರಕೋಪ ಆಗುತ್ತೆ. ಅದೇ ಕಹಿ ವಸ್ತು ಬಹಳ ತಿಂದ್ರಿ, ಹಾಗಲಕಾಯಿ ಬಹಳ ಚೆನ್ನಾಗಿದೆ ನನಗೆ ಇಷ್ಟ ಅಂತ ಹೇಳಿ ನೀವು ಜಾಸ್ತಿ ತಿಂದ್ರು ಅದು ಅನಾರೋಗ್ಯಕರವಾಗಿದೆ. ಹಾಗಾಗಿ ಹೇಳೋದೇನಂದ್ರೆ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ತಗೊಳ್ಬೇಕು, ಆಹಾರವನ್ನ ಅರ್ಥ ಮಾಡ್ಕೊಳ್ಬೇಕು, ಅದರ ರಸ ವೀರ್ಯ ವಿಪಾಕವನ್ನ ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗೆ ಆಯುರ್ವೇದದಲ್ಲಿ ಷಡ್ರಸ ಅಂತ ಹೇಳಿ, ಮಧುರ ಆಮ್ಲ ಲವಣ ಕಟುತಿಕ್ತ ಕಷಾಯ ಅಂತ ಹೇಳಿ, ಇದರಲ್ಲಿ ಮಧುರವಾದಂತ ಆಹಾರ ನೀವು ಜಾಸ್ತಿ ತಗೊಂಡ್ರೆ ಕಫ ವೃದ್ಧಿ ಆಗ್ಬಿಡುತ್ತೆ. ಇವಾಗ ನಿಮ್ಗೆ ಕೆಮ್ಮಿದೆ, ಪ್ಯಾರೆಂಜೈಟಿಸ್ ಅಂತ ಹೇಳ್ತೀವಿ, ಇಲ್ಲ ಬ್ರಾಂಕೈಟಿಸ್ ಅಂತ, ಎದೆಯಲ್ಲಿ ಕಫ ಸೇರ್ಕೊಂಡಿದೆ, ಆ ಸಮಯದಲ್ಲಿ ನೀವು ಹೋಗ್ಬಿಟ್ಟು ಚೆನ್ನಾಗಿ ಸೀತಾಫಲ ಅಥವಾ ಬಾಳೆಹಣ್ಣು ಇತರ ಮಧುರವಾದಂತ ಆಹಾರ ಪದಾರ್ಥಗಳು ಹೆಚ್ಚು ತಗೊಂಡ್ರೆ ಅದು ನಿಮ್ಗೆ ಅಪಥ್ಯ ಅಂತ ಆಯುರ್ವೇದ. ಸೊ ಏನಿದ್ರು ನಿಮ್ಗೆ ಆಹಾರನ ಅರ್ಥ ಮಾಡ್ಕೊಂಡ್ರೆ ನಾವು ಬಹಳಷ್ಟು ಆರೋಗ್ಯ

0: ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು.
1: ಒಟ್ಟಾರೆಯಾಗಿ ಹಿತಮಿತವಾದ ಆಹಾರ ಮತ್ತು ನಮ್ಮ ದೇಹಕ್ಕೆ ಒಪ್ಪುವಂತಹ. ಇನ್ನು ಮುಖ್ಯವಾಗಿ ಈ ಆಹಾರ ಸುರಕ್ಷತೆ ಅದು ಏಕೆ ಬೇಕು? ಆಹಾರ ಸುರಕ್ಷತೆ ಅಂದ್ರೆ ಏನು?
0: ಇವಾಗ ನಾವು ನೋಡುವಂತ ನ್ಯೂಸ್ ಇರಬಹುದು, ಅದರಲ್ಲಿ ಅಲ್ಲಿ ಹಾಲಿನ ಅಡಲ್ಟ್ರೇಷನ್ ಇಂದ ಎಷ್ಟು ಜನರು ವಾಟರ್ ಮೆಲನ್ ತಿಂದು ಒಂದು ಫ್ಯಾಮಿಲಿ ಡೆತ್ ಆಗಿದೆ, ಈ ತರ ಬಹಳ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಇದು ಸಾಯಿಲ್ಡ್ ಪ್ಲೇಟ್ ಅಂದ್ರೆ ಮಣ್ಣಿನಿಂದ ನಿಮ್ಮ ಪ್ಲೇಟ್ ವರೆಗೂ ಬರುವಂತ ಈ ಮಾರ್ಗ ಏನಿದೆ ಅದು ಸುರಕ್ಷಿತವಾಗಿ ಇರಬೇಕು. ಅದರಲ್ಲಿ ಅವರು ಸಿಂಪಡಿಸಿದಂತ ಇನ್ಸೆಕ್ಟಿಸೈಡ್ಸ್ ಇರಬಹುದು, ಪೆಸ್ಟಿಸೈಡ್ಸ್ ಇರಬಹುದು, ಅಥವಾ ಈ ಸಾಗಾಣಿಕೆಯಲ್ಲಿ ಅದರಲ್ಲಿ ಬರುವಂತ ಫಂಗಸ್ ಇರಬಹುದು, ಅಥವಾ ನೀವು ಅದನ್ನ ನಿಮ್ಮ ಆಹಾರದಲ್ಲಿ ನೀವು ತಕೊಳ್ಬೇಕಾದ್ರೆ ಅದರ ಕಾಂಬಿನೇಷನ್ಸ್ ಇರಬಹುದು. ಇದನ್ನ ವಿರುದ್ಧ ಆಹಾರ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಈ ತರ ಬಹಳ ರೋಗಗಳಿಗೆ ಕಾರಣ ಈ ರೀತಿಯ ಕೆಲವು ನಾವು ಉಪೇಕ್ಷೆ ಮಾಡುವಂತ ವಸ್ತುಗಳಿಂದ ಆಗುತ್ತೆ. ಉದಾಹರಣೆಗೆ ಹಸುವಿಗೆ ಹಸಿ ಗ್ರಾಸ್ ಲ್ಯಾಂಡ್ಸ್ ಇದ್ವು, ಅದರಲ್ಲಿ ಮೇಯ್ತೆ ಇದ್ವು. ಇವಾಗೇನು ನಾವು ಹೊರಗಡೆಯಿಂದ ಬಂದಂತ ಆಹಾರ ಅದು ಡ್ರೈ ಫುಡ್ ಕೊಡ್ತಾ ಇದೀವಿ, ಅಥವಾ ಹಸಿ ಹುಲ್ಲು ಕೂಡ ಕೊಡ್ತಾ ಇರಬಹುದು. ಹಸಿ ಹುಲ್ಲಿನ ಮೇಲೆ ಸಿಂಪಡಣೆ ಮಾಡಿರಬಹುದು, ಅದು ಆ ರೈತರು ಆ ಹಸುವಿಗೆ ಕೊಡೋಕ್ಕಿಂತ ಮುಂಚೆ ಅದನ್ನ ಚೆನ್ನಾಗಿ ವಾಶ್ ಮಾಡಿದಾರ, ಆ ವಿಷ ಹಸುವಿನ ಹೊಟ್ಟೆಗೆ ಹೋಗಿ ಅದು ಹಾಲಿನ ರೂಪದಲ್ಲಿ ಕಂಟಾಮಿನೇಷನ್ ಆಗಿ ಬರುವಂತ ಸಾಧ್ಯತೆಗಳು ಇದೆ. ಎರಡು ಮೂರು ವಿಷಯಗಳು ಬಹಳ ಈ ದಿನ ನಮ್ಮ ಫುಡ್ ಚೈನ್ ಪಾಯ್ಸನ್ ಆಗೋದಿಕ್ಕೆ ಕಾರಣವಾಗಿದೆ.
1: ಮುಖ್ಯ ಕಾರಣ ನೀವು ಅಂದ ಹಾಗೆ ರೈತರಿಂದ ನಮ್ಮ ತಟ್ಟೆಯವರೆಗೆ ಬರುವ ಆ ಒಂದು ಮಾರ್ಗದಲ್ಲಿ ಸಾಕಷ್ಟು ಅವುಗಳನ್ನ ಬಹಳಷ್ಟು ದಿನ ಬಾಳ್ಬೇಕು ಅಂತ ಸಾಕಷ್ಟು ರಾಸಾಯನಿಕ ಪದಾರ್ಥ.
0: ಉದಾಹರಣೆಗೆ ಇವಾಗ ನಾವೀಗ ಮ್ಯಾಂಗೋ ಸೀಸನ್ ನೋಡಿದ್ವಿ, ರೈತ ಅದನ್ನ ಬಹಳ ಚೆನ್ನಾಗಿ ಬೆಳೆದಿರ್ತಾನೆ, ಅದು ನಿಮ್ಮ ಪ್ಲೇಟಿಗೆ ಬರೋದ್ರ ಒಳಗಡೆ ಇವರು ಒಂದು ವೇಳೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡುವಂತದ್ದು ಈ ತರ ಏನಾದ್ರೂ ಮಾಡಿದ್ರೆ ಅದರ ಅಡ್ಡ ಪರಿಣಾಮ ನಮಗೆ, ಆವಾಗ ನೀವು ಅದನ್ನ ತುಳಿದೆ ಅದನ್ನ ಡೈರೆಕ್ಟ್ ಆಗಿ ಕಟ್ ಮಾಡಿ ಸಿಪ್ಪೆ ಸಹಿತ ತಿಂದ್ಬಿಟ್ರೆ ಅದು ಆ ಕಾಲ ಆಗಿತ್ತು, ನೀವು ಮರದಿಂದ ಡೈರೆಕ್ಟ್ ಆಗಿ ಹಣ್ಣು ಸಿಕ್ಕುದು ಅದನ್ನ ತಿಂತ ಇದ್ರಿ. ಈಗ ಆತರ ಅಲ್ಲ, ಆ ಕಾಲಕ್ಕೆ ತಕ್ಕ ಕೋಲ, ಅದರ ಪ್ರಕಾರ ನಾವು ಸ್ವಲ್ಪ
1: ಬದಲಾವಣೆ. ನೀವು ಹೇಳ್ತಾ ಇರೋದು ನಿಜ, ಕಾಲಕ್ಕೆ ತಕ್ಕಂತೆ ನಾವು ಅನುಗುಣವಾಗಿ ನಡಿಬೇಕು. ಸರ್, ಸುರಕ್ಷಿತ ಆಹಾರದ ಬಗ್ಗೆ ಹೇಳಿದ್ರಿ, ಆಹಾರದಿಂದ ಹರಡುವ ಕಾಯಿಲೆಗಳು ಯಾವುವು ಮತ್ತೆ ಅದಕ್ಕೆ ಕಾರಣಗಳೇನು ಸರ್?
0: ಮುಖ್ಯವಾಗಿ ನಾವು ನೋಡುವಂತದ್ದು ಸಾಲ್ಮೊನೆಲ್ಲ, ಟೈಫಾಯ್ಡ್, ಶಿಗೆಲ್ಲ, ರೀತಿಯ ಕಾಲರಾ, ವಾಂತಿ ಬೇದಿ ಅಂತ ಹೇಳ್ತೀವಲ್ಲ, ಗ್ಯಾಸ್ಟ್ರೋ ಎಂಟ್ರೈಟಿಸ್ ಇದೆಲ್ಲ, ಮತ್ತೆ ಹೆಪಟೈಟಿಸ್, ಇದು ಕೂಡ ನಿಮ್ಗೆ ಆಹಾರದ ಮೂಲಕ ಹರಡುವಂತ ಸಾಧ್ಯತೆಗಳು. ಉದಾಹರಣೆಗೆ ಅದನ್ನ ಪ್ರಿಪರೇಷನ್ ಮಾಡುವಂತ ಹ್ಯೂಮನ್ ಇಂಟರ್ವೆನ್ಷನ್ ಇರುವಂತ ಅವಕಾಶ ಇರುವಂತ ಜಾಗದಲ್ಲಿ ಅವನು ಸರಿಯಾಗಿ ಕೈ ತೊಳೆಯದೆ ಅಥವಾ ಟಾಯ್ಲೆಟ್ ಹೋಗಿ ಬಂದ ನಂತರ ಸರಿಯಾಗಿ ವಾಷಿಂಗ್, ಹ್ಯಾಂಡ್ ವಾಷಿಂಗ್, ಸೋಪ್ ಯೂಸ್ ಮಾಡದೆ ಅಥವಾ ನೈಲ್ಸ್ ಎಲ್ಲ ಕ್ಲೀನ್ ಆಗಿ ತಾಗದೆ ಅವರ ಈ ಉಗುರಿನ ಎಡೆಯಲ್ಲಿ ವಾರ್ಮ್, ಪಿನ್ ವಾರ್ಮ್, ಈ ತರ ವಾರ್ಮ್ ಇನ್ಫೆಸ್ಟೇಷನ್, ಪ್ಯಾರಸೈಟಿಕ್ ವಾರ್ಮ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ, ಆ ಎಕ್ಸ್ ಎಲ್ಲ ಇರುತ್ತೆ, ಆ ತರ ಇರುವಂತ ಅನ್ಹೈಜಿನಿಕ್ ಕಂಡೀಷನ್ಸ್ ಅಲ್ಲಿ ಅವರು ಒಂದು ವೇಳೆ ಅದನ್ನ ನಮ್ಗೆ ಸರ್ವ್ ಮಾಡಿದ್ರು ಅಂದ್ರೆ ಅದರಿಂದ ನಿಮ್ಗೆ ಟೈಫಾಯ್ಡ್, ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಥವಾ ಹುಕ್ ವಾರ್ಮ್, ಪಿನ್ ವಾರ್ಮ್ ಇನ್ಫೆಸ್ಟೇಷನ್ ಬರುವಂತ ಸಾಧ್ಯತೆಗಳಿದೆ. ಹೆಪಟೈಟಿಸ್ ಎ ಕೂಡ ಬರುವಂತ ಸಾಧ್ಯತೆ, ಇದರಲ್ಲಿ ಕೆಲವು ಬಹಳ ಸಣ್ಣ ಲಕ್ಷಣ, ಒಂದು ವಾಂತಿ, ತೀವ್ರವಾಗಿ ಸಾವನ್ನಪ್ಪುವ ಪರಿಣಾಮ ಕೂಡ ಇದರಲ್ಲಿ. ಇದರಲ್ಲಿ ಮುಖ್ಯವಾಗಿ ನಾನು ಹೇಳುವುದಕ್ಕೆ ಬಯಸೋದು ಏನಂದ್ರೆ, ಆಹಾರವನ್ನ ನಿಮ್ಗೆ ಒಂದು ಹೋಟೆಲ್ ಅಥವಾ ಒಂದು ಕ್ಯಾಂಟೀನ್ ನಡೆಸುವಂತವರು ಅವರು ತಮ್ಮ ಜವಾಬ್ದಾರಿಯನ್ನು ಮಾಡ್ತಾರೆ. ಹಣ ಒಂದೇ ಒಂದು ಮುಖ್ಯ ಗುರಿ ಅಲ್ಲ, ನನ್ನ ಕಸ್ಟಮರ್ಗೆ, ನನ್ನಲ್ಲಿ ಬಂದವರಿಗೆ ಅವರ ಆರೋಗ್ಯ ಕೂಡ ನನಗೆ ಅಷ್ಟೇ ಪ್ರಾಮುಖ್ಯ ಅಂತೇಳಿ ಅವರು ತಿಳಿಬೇಕು.
1: ಸರ್, ನೀವೀಗ ಹೋಟೆಲ್ ಬಗ್ಗೆ, ರೆಸ್ಟೋರೆಂಟ್, ಕ್ಯಾಂಟೀನ್ ಬಗ್ಗೆ ಹೇಳಿದ್ರಿ, ಇದೇ ವಿಷಯ ಮನೆಯಲ್ಲಿ ಕೂಡ ಪರಿಣಾಮ ಬೀರುತ್ತೆ.
0: ಮನೆಯಲ್ಲಿ ಇವಾಗ ಹೇಳುವಂತದ್ದು ಕೆಲವೇ, ನಾವು ಉಪಯೋಗಿಸುವಂತ ಈ ನಾನ್ ಸ್ಟಿಕ್ ವೆಸಲ್ಸ್ ಇದೆಯಲ್ಲ, ಅದರಲ್ಲಿ ಇರುವಂತ ಟೆಫ್ಲಾನ್ ಕೋಟಿಂಗ್ ಅದು ಡಿಸ್ಟರ್ಬ್ ಆಗಿದ್ರೆ, ಅದು ನೀವು ಬಹಳ ದಿವಸ ಉಪಯೋಗಿಸಿ ಅದರಲ್ಲಿ ಕೋಟಿಂಗ್ ಡಿಸ್ಟರ್ಬ್ ಆಗಿದ್ರೆ ಅದರಲ್ಲಿ ಮತ್ತೆ ಮತ್ತೆ ಅಡಿಗೆ ಮಾಡುವುದು ಒಳ್ಳೆ. ಕ್ಯಾನ್ಸರ್ ಈ ತರ ಬರುವಂತ ಕಾರಣಗಳು ಈಗ ಹೊಸದಾಗಿ ಕಂಡು ಹಿಡಿದಿದ್ದಾರೆ, ಹಾಗಾಗಿ ಟೆಫ್ಲಾನ್ ಕೋಟಿಂಗ್ ಉಪಯೋಗಿಸಿ, ಉಪಯೋಗಿಸಬಾರದು ಅಂತ ಹೇಳಿಲ್ಲ, ಆದ್ರೆ ಅದಕ್ಕಿಂತ ನಮ್ಗೆ ಅಯನ್ ವೆಸಲ್ಸ್ ಕಡಾಯಿ ಇದೆ, ಅದನ್ನ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಆ ಹೋಮ್ವರ್ಕ್ ನೀವು ಮಾಡಿಕೊಂಡ್ರೆ ನಿಮ್ಮ ಮನೆಯವರ ಎಲ್ಲರ ಆರೋಗ್ಯ. ಕಬ್ಬಿಣದ ಕಡಾಯಿ ಉಪಯೋಗಿಸಬಹುದು, ಉದಾಹರಣೆಗೆ ದೋಸೆಗೆ ಅದು ಅದರಷ್ಟು ಪ್ರಶಸ್ತವಾದಂತ ಇನ್ನೊಂದು, ಅದು ಆರೋಗ್ಯಕ್ಕೂ ಒಳ್ಳೇದು, ಅದರಿಂದ ನಿಮ್ಗೆ ಸ್ವಲ್ಪ ಈ ಹಿಮೋಗ್ಲೋಬಿನ್ ಅಥವಾ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ ಆತರ. ಆಮೇಲೆ ಸ್ಟೀಮ್ಡ್ ಫುಡ್ ಜಾಸ್ತಿ ಉಪಯೋಗಿಸಬಹುದು. ಆಮೇಲೆ ಇವಾಗ ಚಪಾತಿ ನಾವು ಮಾಡಿ, ಅರೆ ಹೆಚ್ಚು ಜನ ತಿನ್ನೋದಿಕ್ ಬಯಸುವಂತದ್ದು ಪೂರಿ, ಆದ್ರೆ ಆಯುರ್ವೇದದ ಪ್ರಕಾರ ಗೋಧಿಯನ್ನ ಹುರಿಬಾರ್ದು, ಎಣ್ಣೆಯಲ್ಲಿ ಹುರಿಬಾರ್ದು, ಎಣ್ಣೆಯಲ್ಲಿ ಹುರಿದ್ರೆ ಅದು ಅಚಕ್ಷುಷ್ಯ ಅಂತ ಹೇಳೋದಲ್ಲ ಅಂತ. ನಾವು ಸಣ್ಣ ಮಕ್ಕಳಿಗೆಲ್ಲ ಪೂರಿ ಕೊಟ್ಟು ಕೊಟ್ಟು ಅಭ್ಯಾಸ.

0: ಆದ್ರೆ ಅವ್ರಿಗೆ ಕಣ್ಣಿನ ದೋಷ ಮೈದಾ ಇದನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದಾವೆ. ಸೊ ಮೈದಾದಲ್ಲಿ ಇಟ್ ಈಸ್ ಬಿರೆಫ್ಟ್ ಆಫ್ ಎನಿ ನ್ಯೂಟ್ರಿಷನ್, ಹೊಟ್ಟೆ ತುಂಬುತ್ತೆ. ಆದ್ರೆ ಮ್ಯಾಕ್ರೋ ಕ್ಯಾಲರೀಸ್ ಸಿಗುತ್ತೆ, ಮೈಕ್ರೋ ನಿಮ್ಗೆ ನ್ಯೂಟ್ರಿಯೆಂಟ್ ಸಿಗಲ್ಲ. ಈ ತರ ನೀವು ಯಾವ್ದಾದ್ರು ಒಂದು ಅಡಿಗೆ ಮನೆಯ ಮೇಂಟೆನೆನ್ಸ್ ಮಾಡೋರನ್ನ ಜಡ್ಜ್ ಮಾಡ್ಬೇಕಾ, ಅವರ ಗ್ಯಾಸ್ಕೆಟ್ ಅನ್ನ ನೋಡಿ, ಅವರ ಮಿಕ್ಸಿಯನ್ನ ನೋಡಿ. ಆ ಗ್ಯಾಸ್ಕೆಟ್ ಅವರು ಕರೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಅವರ ಬಳಿ ನೀವು ಆರಾಮವಾಗಿ ಊಟ.
1: ಸೂಕ್ಷ್ಮವಾದ ವಿಷಯಗಳು ಅವುಗಳನ್ನ ನಾವು ಅಲಕ್ಷಿಸ್ಬಿಡ್ತೀವಿ, ಅವೇ ಬಹಳ ಮುಖ್ಯವಾದದ್ದು ಅಂತ ಅರ್ಥಕೊಳ್ಬೇಕು.
0: ಅಂದ್ರೆ ಇವಾಗ ನಾವು ಎಲ್ಲಾ ವೆಸಲ್ಸ್ ಅನ್ನ ತೊಳಿಲಿಕ್ಕೆ ಮೊದಲೆಲ್ಲ ಆಶ್ ಬೂದಿ ಯೂಸ್ ಮಾಡ್ತೀವಿ, ಈಗ ನಾವು ಅದನ್ನೆಲ್ಲ ರಿಪ್ಲೇಸ್ ಮಾಡಿದ್ದೀವಿ. ಹಾಗಾಗಿ ಆ ಕೆಮಿಕಲ್ ನಿಮ್ಗೆ ಹೊಟ್ಟೆಗೆ ಹೋಗಬಾರದು ಅಂದ್ರೆ ನಾವು ತೊಳೆಯುವಂತ ಪ್ರಕ್ರಿಯೆ ಸರಿಯಾಗಿ ಮಾಡ್ಕೊಳ್ಬೇಕು. ಇನ್ನೊಂದು ಎರಡು ಮೂರು ಮುಖ್ಯವಾದಂತಹ ವಿಷಯ, ಈಗ ಸದ್ಯ ಸದ್ಯ ನಾನು ಕ್ಲಿನಿಕ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ, ತುಂಬಾ ಜನ ಬೀಟ್ರೂಟ್ ಜ್ಯೂಸ್ ಕುಡಿತಾ ಇದ್ದಾರೆ, ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದ್ದಾರೆ, ಎಬಿಸಿ ಜ್ಯೂಸ್ ಕುಡಿದ್ರು, ಕ್ಯಾರೆಟ್ ಪಾಲಕ್. ಇವಾಗ ಅದೆಲ್ಲ ಆರ್ಗ್ಯಾನಿಕ್ ಆಗಿ ನಿಮ್ಗೆ ಬಂದಿದ್ರೆ ಬಹಳ ಒಳ್ಳೇದು. ಆ ಪಾಲಕ್ ಹೆಂಗ್ ಬೆಳೆದಿದ್ದಾರೆ, ಅದ್ರ ಮೇಲೆ ಎಷ್ಟು ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ದಾರೆ, ನೀವು ಸರಿಯಾಗಿ ತೊಳೆದಿದ್ದೀರಾ? ಹೊರಗಡೆ ಹೋಗಿ ಒಬ್ಬರು ಪಾರ್ಕ್ ಹತ್ರ ಡೈರೆಕ್ಟ್ ಆಗಿ ಪಾಲಕ್ ಜ್ಯೂಸ್ ಕುಡಿದು ಬಿಡ್ತಾರೆ, ಆದ್ರೆ ಅವ್ರು ಸರಿಯಾಗಿ ತೊಳೆದಿದ್ದಾರೆ? ಅದ್ರಲ್ಲಿ ನಿಮ್ಗೆ ಎಷ್ಟು ಪೆಸ್ಟಿಸೈಡ್ ಡೋಸೇಜ್, ಸರಿಯಾದ ಮಾರಕವಾದಂತಹ ರೋಗಗಳು ಬಂದ ನಂತರ ನನಗೆ ಯಾಕೆ ಬಂತು ಅಂತ ಪ್ರಶ್ನೆ
1: ಮಾಡ್ತಾರೆ. ಎಚ್ಚರಿಕೆಗಳನ್ನ ತಗೊಳ್ತಾ ಇದ್ದೀವಿ, ಎಬಿಸಿಡಿ ಜ್ಯೂಸ್ ಕುಡಿತಾ ಇದ್ದೀವಿ, ನಾವು ದಿನ ವ್ಯಾಯಾಮ ಮಾಡ್ತಾ ಇದ್ದೀವಿ, ಆದ್ರೆ ಮತ್ತೆ ಯಾಕೆ ನಮಗೆ
0: ಈ ಕುಕ್ಕಿಂಗ್ ಅನ್ನ ಪ್ರಕ್ರಿಯೆ? ಕೆಲವು ಟಾಕ್ಸಿಕ್ ಆಗಿರುವಂತ ವಸ್ತುಗಳು ಆ ಬಿಸಿಗೆ, ಆ ನೀವು ಕುಕ್ ಮಾಡುವಂತ ಹೀಟ್ ಗೆ ಅದು ಇನ್ಸ್ಟೇಬಲ್ ಆಗ್ಬಿಡುತ್ತೆ. ಅದನ್ನ ಸಂಸ್ಕಾರ ಅಂತ ಹೇಳಿ, ಸಂಸ್ಕಾರೋ ಹಿ ಗುಣಾಂತರ್ದಾನ, ಸಂಸ್ಕಾರ ಮಾಡೋದ್ರಿಂದ ಸರಿಯಾಗಿ ನೀವು ಅದರಲ್ಲಿ ಜೀರಿಗೆ, ಧನಿಯಾ, ಹಿಂಗ್, ಉಪ್ ಇದನ್ನೆಲ್ಲ ಹಾಕ್ತಿರಲ್ಲ, ಅದು ಆ ಟಾಕ್ಸಿಸಿಟಿಯನ್ನ ಅದನ್ನೆಲ್ಲ ತೆಗೆಯುತ್ತೆ. ಆಮೇಲೆ ತುಪ್ಪ ಹಾಕ್ತಿರಿ, ಕೆಲವು ಸಲ ಬೆಣ್ಣೆ ಹಾಕ್ತಿರಿ, ಆಮೇಲೆ ಹಲ್ದಿ ಹಾಕ್ತಿರಿ, ಇದರಷ್ಟು ಆಂಟಿ ಟಾಕ್ಸಿಕ್ ಆಂಟಿ ಕ್ಯಾನ್ಸರ್ ಇನ್ನೊಂದಿಲ್ಲಲ್ಲ.
1: ಅಂದ್ರೆ ಮನೆಯಲ್ಲಿ ಮದ್ದುಗಳನ್ನ ಇಟ್ಟುಕೊಂಡು ನಾವು ಬೇರೆ ಔಷಧಿಗಳನ್ನ ಹೊರಗಡೆ ಹುಡುತಾ ಇದ್ದೀವಿ ಅಂತೀರಿ.
0: ನಾನು ಹೇಳದ್ ಯಾವಾಗ್ಲೂ ಮನೆಯಲ್ಲಿ ಬೆಣ್ಣೆ ಇಟ್ಕೊಂಡು ನಾವು ತುಪ್ಪಕ್ಕೋಸ್ಕರ ಹುಡುಕಿತಾ ಇರ್ತೀವಿ ಅಂತ.
1: ನೀವು ಮನೆ ಬಗ್ಗೆ ಮಾತಾಡುವಾಗ ಮನೆಯಲ್ಲಿ ನಾವು ಚಿಕ್ಕ ಚಿಕ್ಕವನ್ನೇ ಅಲಕ್ಷ್ಯ ಮಾಡ್ತೀವಿ, ಬೇಸರಿಸ್ಕೊಳ್ತೀವಿ. ಮುಖ್ಯವಾಗಿ ಈ ಆಹಾರವನ್ನ ಸಂಗ್ರಹಿಸಿ ಇಟ್ಕೊಳ್ಳಿಕ್ಕೆ ಯಾವ್ಯಾವ ಎಚ್ಚರಿಕೆಗಳನ್ನ ಮನೆಯಲ್ಲಿ ಪ್ರತಿಯೊಬ್ಬರು ತಗೊಳ್ಕೊಳ್ಬೇಕು? ಇದು ಒಬ್ಬರದು ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರು ಮಾಡಿದ್ರೆ ಅವರವರ ಆರೋಗ್ಯ ಅವರವರ ಕೈಯಲ್ಲಿರುತ್ತೆ. ಹೀಗಾಗಿ ಆಹಾರ ಸಂಗ್ರಹಿಸಿ ಇಟ್ಕೊಳ್ಳಲು ಯಾವ ಎಚ್ಚರಿಕೆ ತಗೋಬೇಕು?
0: ಸಂಗ್ರಹಿಸಿ ಇಟ್ಕೊಳ್ಬೇಕಾದ್ರೆ ನೀವು ಮುಖ್ಯವಾಗಿ ನೋಡ್ಬೇಕಾದ್ರೆ ಮಾಯಿಶ್ಚರ್ ಬಾರ್, ಅದು ಅಕ್ಕಿ ಇರ್ಬೋದು, ಗೋಧಿ ಹಿಟ್ಟು ಇರ್ಬೋದು, ಜೋಳದ ಹಿಟ್ಟು ಇರ್ಬೋದು, ರಾಗಿ ಇರ್ಬೋದು, ಯಾವುದೇ ಬೆಳೆಗಳಿರ್ಬೋದು, ಅದರಲ್ಲಿ ಫಫೂಂದ್ ಅಂತ ಫಂಗಸ್, ಅದು ಬರುವಂತ ಅವಕಾಶಗಳು, ಹುಳಗಳು ಬರುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಅದನ್ನ ನೀವು ಕೈ ತಡಿ ಅಂದ್ರೆ ಹಸಿ ಕೈಯನ್ನ ಹಾಕ್ಬಾರ್ದು. ಆಮೇಲೆ ನೀವು ಗ್ಲಾಸ್ ಸರಿಯಾಗಿ ಒಣಗಿಸ್ಕೊಳ್ಬೇಕು. ಆಮೇಲೆ ನೀವು ಇಳುವಂತ ಪಾತ್ರೆಗಳು ಅವಾಗವಾಗ ಕ್ಲೀನ್ ಮಾಡಬೇಕು, ಅದನ್ನ ಸಣ್ಣಲ್ಲಿ ನಾವು ಒಣಗಿಸ್ಕೊಳ್ಬೇಕು, ಡ್ರೈ ಮಾಡ್ಕೊಳ್ಬೇಕು. ಆಮೇಲೆ ಮುಖ್ಯವಾಗಿ ನಾವು ತರಕಾರಿ ಹೊರಗಡೆಯಿಂದ ತಂದ ನಂತರ ಡೈರೆಕ್ಟ್ ಆಗಿ ನಾವು ಅದನ್ನ ಫ್ರೀಜರ್ ಅಲ್ಲೋ ವೆಜಿಟೇಬಲ್ಸ್ ಅನ್ನ ನಾವು ಫ್ರಿಡ್ಜ್ ಅಲ್ಲೋ ಇಟ್ಕೊಳ್ಳೋದು ಮಾಡ್ತೀವಿ, ಆದ್ರೆ ಅದನ್ನ ಸರಿಯಾಗಿ ತೊಳೆದು ಒಣಗಿಸಿ ಆಮೇಲೆ ನೀವು ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮ ಶರೀರಕ್ಕೆ ಸೇರುವಂತ ಅಂಶ, ಯಾವುದೇ ಅದರಲ್ಲಿ ಬೇಡದ ಅಂಶ ಇರ್ಬೋದು, ಸಿಂಪಡಣೆ ಮಾಡಿದಂತ ಅನಾರೋಗ್ಯಕರವಾದಂತ ಕೆಲವು ಪೆಸ್ಟಿಸೈಡ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಇಲ್ಲಾಂದ್ರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರ್ಬೋದು, ಅದು ಫ್ರಿಡ್ಜ್ ಅಲ್ಲಿ ಇಟ್ಟ ನಂತರ ನೀವು ಮತ್ತೆ ಬೇಕಾದಾಗ ಉಪಯೋಗಿಸುವಾಗ ನೀವು ತೊಳೆದ್ರೆ ಅದರಲ್ಲಿ ಹೊರಗಡೆ ಹೋಗುವಂತ ಅವಕಾಶ ಜಾಸ್ತಿ. ಅದು ಬೇರೆ ನೀವು ಆಹಾರ ಶೇಖರಣೆ ಮಾಡಿ ಇಟ್ಟಿರುವಂತ ಇತರ ವಸ್ತುಗಳನ್ನು ಕೂಡ ಕಂಟಾಮಿನೇಟ್ ಮಾಡುವಂತ ಅವಕಾಶಗಳು ಕೂಡ ಇದೆ.
1: ಮತ್ತೆ ಈಗ ನಾವು ನೀವು ಹೇಳಿದ್ರಿ ಈಗ ಆಲ್ರೆಡಿ ಹಣ್ಣು ತರಕಾರಿಗಳನ್ನ ಉಪಯೋಗಿಸಿಕೊಂತ ಮೊದಲು ಫ್ರಿಡ್ಜ್ ಅಲ್ಲಿ ಇಡೋಕ್ಕಿಂತ ಮೊದಲು ತೊಳೆದು ಬಿಡಬೇಕು ಅಂತ, ಅದು ಎಷ್ಟರವರೆಗೆ ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತೀರಿ ಸರ್? ಅಂದ್ರೆ
0: ಇವಾಗ ಯಾವ್ದು ಸಾಧ್ಯ ಇರ್ಬೋದು, ಇವಾಗ ಹಸಿ ತರಕಾರಿ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಇದನ್ನೆಲ್ಲ ನಾವು ಸ್ವಲ್ಪ ಮಾಡ್ಕೊಳ್ಬೋದು, ಮಾಡ್ಲಿಕ್ಕೆ ಅಸಾಧ್ಯ ಅಂತ ಈಗ ಹೆಣ್ಮಕ್ಳಿಗೆ ಒಂದ್ಸಲ ಹೇಳಿದ್ರೆ ಅವ್ರು ಅದಕ್ಕೆ ಬೇಕಾದಂತ ಇದನ್ನ ಹುಡ್ಕೊಳ್ತಾರೆ, ಅವ್ರಿಗೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಕೆಲವು ಆಗೋಗ್ತಾರೆ.
1: ಈಗ ಇವತ್ತು ನಾಳೆ ನಾವು ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಮನೆಯಲ್ಲಿ ಅಡಿಗೆ ಕಡಿಮೆ ಆಗಿದೆ, ಹೊರಗಡೆ ರಸ್ತೆ ಬದಿಯ ಊಟ ಜಾಸ್ತಿ ಆಗಿದೆ, ಪ್ರತಿಯೊಬ್ಬರು ಡೈಟ್ ಅಂತಾರೆ, ನನಗೆ ತುಂಬಾ ಶುಗರ್ ಇದೆ ರೀ, ಮನೆಯಲ್ಲಿ ರೊಟ್ಟಿ ಮಾಡಕ್ಕಾಗಲ್ಲ, ಹೊರಗಡೆ ರೊಟ್ಟಿ ತಂದ್ಕೊಂಡು ತಿಂತೀನಿ, ಈ ಹೊರಗಡೆ ಫುಡ್, ಟೇಕ್ ಅವೇ ಫುಡ್, ಪ್ಯಾಕಿಂಗ್ ಫುಡ್ ಜಾಸ್ತಿ ಆಗಿದೆ, ಇದೆಷ್ಟುವರೆಗೆ ಸುರಕ್ಷಿತ?
0: ನಾನು ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಮೊನ್ನೆ ಒಂದು ಹುಡುಗಿ ಬಂದು 22 ವಯಸ್ಸು, ಅವಳು 115 ಕಿಲೋ ಆಗಿದ್ದಾಳೆ, 115 ಕಿಲೋ ಆಗಿದ್ದಾಳೆ, 2-3 ಆಪ್ಸ್ ಅವರು ಮೊಬೈಲ್ ಅಲ್ಲಿ ಡೌನ್ಲೋಡೆಡ್ ಇದೆ. ನಾನು ಹೇಳಿದೆ ನೀನು ಈ ಒಂದು ವಾರದಲ್ಲಿ ಏನೇನ್ ತಿಂದೆ ಅಂತ ಹೇಳಿದ್ರೆ ಒಂದು ಇಷ್ಟು ಉದ್ದ ಪಟ್ಟಿ ಹೇಳಿದಾಳ. ನಾನು ಹೇಳಿದೆ ಇದನ್ನೆಲ್ಲ ನೀನ್ ಬಿಡ್ಬೇಕಂದ್ರೆ ಫಸ್ಟ್ ಆಪ್ ನೀನು ನನ್ ಮುಂದೆನೆ ನಾನು ಅದನ್ನ ತೆಗ್ಸಿದೆ. ಆಮೇಲೆ ಅವಳಿಗೆ ಎಲ್ಲ ಹೇಳ್ಕೊಟ್ಟು ಈ ತರ ನೀನ್ ಹೊರಗಡೆಯಿಂದ ತಿಂದ ಈ ಲಿಸ್ಟ್ ಅಲ್ಲಿ ಮುಖ್ಯವಾಗಿ ನಿನಗೆ 3 ವಿಷಯ ಬರ್ತಿದೆ, ಏನು? ಮೈದಾ, ಸಕ್ಕರೆ, ಡಾಲ್ಡಾ ಅಥವಾ ರಿಫೈನ್.

0: ನಿನಗೆ ಲಾಂಗ್ ಟರ್ಮ್ ಅಲ್ಲಿ ಬಹಳವಾದಂತಹ ಅನಾರೋಗ್ಯಕರವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಆರ್ಥ್ರೈಟಿಸ್ ಅಥವಾ ಇಮ್ಯೂನ್ ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡುವಂತ ವಿಷಯಗಳೇ ಜಾಸ್ತಿ ಇದೆ. ಯಾವಾಗಾದ್ರೂ ಒಂದ್ಸಲ ತಿನ್ನಿ, ಒಂದು ವರ್ಷದಲ್ಲಿ ಒಂದ್ಸಲ ಬರ್ತ್ಡೇ ಮಾಡ್ಕೊಳ್ಳಿ, ಕೇಕ್ ತಿನ್ನಿ. ಆದ್ರೆ ಪ್ರತಿ ದಿವಸ ಇವ್ರ ಮನೆಯಲ್ಲಿ ಬರ್ತ್ಡೇ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇವ್ರದ್ದು ಬರ್ತ್ಡೇ, ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡುದು, ಆಮೇಲೆ ತಿಂಗಳಿಗೆ ಒಂದ್ 15 ಸಲ ಕೇಕ್ ತಿನ್ನೋದು, ಆಮೇಲೆ ನನಗೆ ಅನಾರೋಗ್ಯ ಆಯ್ತು, ಹಶ್ವೆ ಆಗ್ತಾ ಇಲ್ಲ, ವಾಂತಿ ಬರ್ತಾ ಇದೆ, ಗ್ಯಾಸ್, ಒಂದು ಏನು ಬಿಂಗ್ ಈಟಿಂಗ್ ಅಂತ ಹೇಳ್ತಾರೆ. ಅವನೇನ್ ಮಾಡ್ತಾನೆ, ಮಲ್ಕಾಜಿರಿಯಿಂದ ಸ್ಟಾರ್ಟ್ ಮಾಡಿ ಜುಬ್ಲಿ ಹಿಲ್ಸ್ ವರೆಗೂ, ಇಲ್ಲಿಂದ ಐಸ್ ಕ್ರೀಮ್, ಅಲ್ಲಿಂದ ಬಜ್ಜಿ, ಅಲ್ಲಿಂದ ಮತ್ತೆ ಇನ್ನೊಂದು ಚಪಾತಿ, ಒಂದು ರೋಲ್, ಒಂದು ಎಗ್ ಆಮ್ಲೆಟ್, ಈ ತರ ತಿಂತ ತಿಂತ ತಿಂತ 6 ಗಂಟೆಗೆ ಶುರು ಮಾಡಿ ಬೆಳಿಗ್ಗೆ ರಾತ್ರಿ ಆಗಬೇಕಾದ್ರೆ ಮನೆಗೆ ಬರ್ತಾರೆ. ಅವನು ಹೊಟ್ಟೆಲ್ ಅದೆಲ್ಲ ಹೋಗಿ ಏನ್ ಮಾಡ್ಬೇಕು, ಆಮೇಲೆ ಅನಾರೋಗ್ಯ, ಆಮೇಲೆ ಅತಿಸಾರ, ಲೂಸ್ ಮೋಷನ್, ಹೊಟ್ಟೆ ಪ್ರಾಬ್ಲಮ್, ಅದು ಇದು ಒಂದು ತಿನ್ನಿ, ಏನೋ ಒಂದು ಬಾಳೆಕಾಯಿ ಬಜ್ಜಿನೋ ಆತರ ಆರೋಗ್ಯಕರವಾದಂತ ಒಂದು ತಿನ್ನಿ, ಒಂದು 20 ಮಿರ್ಚಿ ಬಜ್ಜಿ ತಿನ್ನೋದು ಒಂದೇ ಸಲ ಕಾಂಪಿಟೇಷನ್ ತರ, ಅದು ಹೊಟ್ಟೆಗೆ ಏನಾಗ್ಬೇಕು.
1: ಇತ್ತೀಚೆಗೆ ಪಾನಿಪುರಿ ಕೂಡ, ಅಂದ್ರೆ ಆಹಾರದ ಬಗ್ಗೆ ನಾವು ವಿಶೇಷ ಕಾಳಜಿ ತೆಗೆದುಕೊಳ್ಳದೆ ಹೋದ್ರೆ ಮುಂದೆ ಮುಂದೆ ನಮ್ಮ ಪೀಳಿಗೆ ಅನಾರೋಗ್ಯ ಪೀಡಿತರಾಗೋದು ಖಂಡಿತ ಅಂತ ಅನಿಸ್ತಾ ಇದೆ ಸರ್. ಯಾಕಂದ್ರೆ ಸಮಯ ಇಲ್ಲ, ವ್ಯಸ್ತ ಜೀವನ, ಆಮೇಲೆ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಮುಖ್ಯವಾಗಿ ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ ಸರ್, ಹಿರಿಯರು, ಮಕ್ಕಳು ಮತ್ತು ಗರ್ಭಿಣಿಯರು ಈ ಆಹಾರ ಸುರಕ್ಷತೆಯನ್ನ ಯಾವ ರೀತಿಯಾಗಿ ಪಾಲಿಸ್ತಾರೆ?
0: ಹಿರಿಯರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ನ್ಯೂಟ್ರಿಷನ್, ಅವರಿಗೆ ಬರುವಂತಹ ಕಾಯಿಲೆಗಳು ಏನು, ಬೋನು ಮಿನರಲ್ ಡೆಪಾಸಿಷನ್ ಕಮ್ಮಿ ಆಗ, ಆಸ್ಟಿಯೋಪೊರೋಸಿಸ್ ಬರುತ್ತೆ, ಅವರಿಗೆ ಮುಖ್ಯವಾಗಿ ಕಾನ್ಸ್ಟಿಪೇಷನ್ ಬರುತ್ತೆ. ನಾನು ಹೇಳೋದು ಪೀಚು ಪದಾರ್ಥ, ಫೈಬರ್ ರೀತಿ ತಗೋಬೇಕು, ತರಕಾರಿ ಜಾಸ್ತಿ ತಗೋಬೇಕು, ಇಷ್ಟು ಅನ್ನ ತಿನ್ನೋದು, ಒಂದು ಸ್ವಲ್ಪ ದಾಲ್, ಒಂದು ಚಮಚೆ ತರಕಾರಿ, ಇದರಲ್ಲಿ ಊಟ ಆಗೋಯ್ತು. ಮನೆಯವರಿಗೂ ಸುಲಭ, ಒಂದು 1/4 kg ಈ ತರಕಾರಿ ಪಲ್ಯ ಮಾಡಿದ್ರೆ ಒಂದು 5 ಜನ ಊಟ ಮಾಡ್ಬಿಡ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ಉಪ್ಪಿನಕಾಯಿ, ಒಂದೆರಡು ಹಪ್ಪಳ, ಲಾಸ್ಟ್ ಗೆ ಗಟ್ಟಿ ಮೊಸರು, ಆಗೋಯ್ತು ಕೆಲಸ. ಬಟ್ ಇನ್ ದ ಲಾಂಗ್ ರನ್ ಅದನ್ನೇ ನೀವು ನಿತ್ಯವಾಗಿ ಮಾಡೋದ್ರಿಂದ ನಿಮ್ಗೆ ಮೈಕ್ರೋ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗ್ಬಹುದು, ಫೈಬರ್ ರಿಚ್ ಫುಡ್ ಕಮ್ಮಿ ಆಗೋದ್ರಿಂದ ಹೊಟ್ಟೆಯಲ್ಲಿ ಕಾನ್ಸ್ಟಿಪೇಷನ್ ಬರಬಹುದು. ಕಾನ್ಸ್ಟಿಪೇಷನ್ ಇಂದ ಉತ್ತರ ನಿಮ್ಗೆ ಫಿಶರು, ಫಿಸ್ಟ್ಯೂಲ, ಪೈಲ್ಸ್, ಅನೇಕ ವಿಧವಾದಂತಹ,
1: ನಾವು ಕೈಯಾರೆ ಆಹ್ವಾನಿಸಿ ಅನಾರೋಗ್ಯವನ್ನ ಆಹ್ವಾನಿಸಿದಂತೆ ಆಗ್ತಾ ಇದೆ.
0: ಮತ್ತೆ ಮಕ್ಕಳಿಗೆ ನೀವು ಯಾವ ರೀತಿಯ ಆಹಾರ ತಕೊಳ್ತಾ ಇದ್ದೀರಿ ಅವ್ರು ನೋಡ್ತಾರೆ. ನೀವೇ ಆ ಡಬ್ಬದಿಂದ ಹಾಲಲ್ಲಿ ಹಾಕೊಂಡು ತಗೊಳ್ಳೋದು, ಹೊರಗಡೆಯಿಂದ ತರಿಸ್ಕೊಂಡು ನೀವೇ ತಿನ್ನೋದು ಮಾಡಿದ್ರೆ ಅವ್ರು ಕೂಡ ಅದನ್ನೇ ಫಾಲೋ ಮಾಡಿ. ಅವ್ರಿಗೆ ಉದಾಹರಣೆಗೆ ಇವಾಗ ಇಲ್ಲಿ ಆಂಧ್ರದಲ್ಲಿ ಫೇಮಸ್ ಹೆಸರು ಕಾಳಲ್ಲಿ ದೋಸೆ ಮಾಡ್ತಾರೆ, ಪೆಸರೆಟ್ಟು ಅಂತ ಹೇಳಿ. ಅದನ್ನ ನಾನೇನ್ ಹೇಳ್ತೇನೆ, ಅದನ್ನ ಸ್ವಲ್ಪ ರಾಗಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ, ಅವಾಗ ಅದು ಇನ್ನೂ ಹೆಲ್ತಿಯಾಗಿ ಆಗುತ್ತೆ. ಅದರಲ್ಲಿ ನೀವು ಸ್ವಲ್ಪ ಪುದೀನಾ ಚಟ್ನಿ ಅಥವಾ ವೆಜಿಟೇಬಲ್ ಚಟ್ನಿಸ್ ಜೊತೆಗೆ ತಿನ್ನಿ, ನಾಟ್ ಈವನ್ ವಿತ್ ಪುಟ್ನಾಲ್ ಚಟ್ನಿ ಆತರ ಬೇಡ. ಒಂದ್ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಅಥವಾ ಪುದೀನ ಚಟ್ನಿ, ಟೊಮೆಟೊ ಚಟ್ನಿ, ನಮ್ಮ ಅಲ್ಲಂ ಪಚಡಿ ಅಂತ ಹೇಳ್ತೀವಿ ಹೈದರಾಬಾದ್, ಹಸಿ
1: ಶುಂಠಿಯಿಂದ
0: ಚಟ್ನಿ ಮಾಡ್ತಾರೆ, ಅದು ಬಹಳ ಒಳ್ಳೇದು. ಅದು ಹೊರಗಡೆ ಹೋಗಿ ಆ ಪ್ರೋಟೀನ್ಸ್ ಅನ್ನ ನಿಮ್ಗೆ ಡೈಜೆಷನ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಈ ತರ ಮಕ್ಳಿಗೆ ನೀವು ಅಭ್ಯಾಸ ಮಾಡಿಸಿ. ಮತ್ತೆ ಕೇಕಿನ ಬದಲಿಗೆ ಯಾವತ್ತಾರು ಒಂದ್ ದಿವಸ ಮೈಸೂರ್ ಪಾಕ್ ಮಾಡಿ ಕಟ್ ಮಾಡಿ ಇದನ್ನ ನೀವು ಉಪಯೋಗಿಸಿ. ಯಾಕೆ ಮಾಡಬಾರ್ದು? ಒಂದು ನಮ್ಗೆ ಈ ಮೂಂಗ್ ದಾಲ್ ಹಲ್ವಾ ಅಂತ, ಅದರಷ್ಟು ರುಚಿಯಾಗಿದ್ದು ಇನ್ನೊಂದು ಏನಾದ್ರು ಇದೆಯಾ, ಗೋಧಿ ಹಲ್ವಾ ಮಾಡಿ ಅದನ್ನೇ ಕಟ್ ಮಾಡಿ, ಕೇಕನ್ನೇ ಕಟ್ ಮಾಡಿದ್ರೆ ನಿನ್ಗೆ ಬರ್ತ್ಡೇ ಆಗ್ಬೇಕಾ?
1: ನಿಜ ಸರ್. ಇವತ್ ನಾಳೆ ಮತ್ತೆ ಒಂದು ಕಾನ್ಸೆಪ್ಟ್ ಕೇಳಿಸ್ತಾ ಇದೆ ಸರ್, ಆಹಾರವನ್ನ ಮರುಬಿಸಿ ಮಾಡೋದು. ಈ ಓವನ್ಗಳು ಬಂದ ಕಾಲದಿಂದ ಏರ್ ಫ್ರೈಯರ್, ಈ ಆಹಾರವನ್ನ ಪದೇ ಪದೇ ಮಾಡಿಟ್ಕೊಂಡು ಆಹಾರವನ್ನ ಪದೇ ಪದೇ ಬಿಸಿ ಮಾಡೋದ್ರಿಂದ
0: ಅತ್ಯಂತ ನೀವು ಒಂದು ಉತ್ತಮ ಗೃಹಿಣಿ ಲಕ್ಷಣ ಏನು ಅಂದ್ರೆ, ಆ ಹೊತ್ತಿಗೆ ಎಷ್ಟು ಬೇಕೋ ಅದನ್ನ ಸರಿಯಾಗಿ ಮಾಡುವಂತದ್ದು, ಅದು ಆಮೇಲೆ ಸ್ವಲ್ಪನೂ ಉಳಿಬಾರ್ದು. ಉತ್ತಮ ಗೃಹಿಣಿಯ ಲಕ್ಷಣ ಅದೇ. ಅವರು ಅವರಷ್ಟು ಈ ರೋಲ್ ಪ್ಲೇ, ಶೀಸ್ ದ ರೋಲ್ ಮಾಡೆಲ್. ಈ ಮನೆ ಆರೋಗ್ಯ, ಮನೆಯವರ ಆರೋಗ್ಯ ಅವರ ಮೇಲೆ ಡಿಪೆಂಡ್ ಆಗಿದೆ. ಅವರು ಆಲೋಚನೆ ಮಾಡಿದ್ರೆ ಎಲ್ಲ ಸಾಧ್ಯ, ಯಾಕೆಂದ್ರೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟರು ಕಮ್ಮಿ.
1: ನಿಜ ಸರ್.
0: ಅವ್ರಿಗೆ ನಾವು ಸಾಕಾದಷ್ಟು ಅವರಿಗೆ ರೆಕಗ್ನೇಷನ್ ಕೊಡ್ತಾ ಇಲ್ಲ ಅಷ್ಟೇ. ಅವರು ಮಾಡಿದಂತ ನಿಮ್ಗೆ, ಅವರು ಒಂದ್ ವೇಳೆ ಇವಾಗ ಇರುವಂತ ಹೆಲ್ತ್ ರಿಲೇಟೆಡ್ ಖರ್ಚನ್ನು ನೋಡಿದ್ರೆ, ಸರಿಯಾದ ಗೃಹಿಣಿ ನಿಮ್ಗೆ ಎಷ್ಟು ಉಳಿಸ್ಕೊಡ್ತಾಳೆ ಅಂದ್ರೆ ಅಷ್ಟು ಉಳಿಸ್ಕೊಡ್ತಾಳೆ.
1: ಮತ್ತೆ ನನ್ನ ಕೊನೆಯ ಪ್ರಶ್ನೆ ಏನಂದ್ರೆ, ಈ ಆಹಾರ ಸುರಕ್ಷತೆಯಲ್ಲಿ ವೈಯಕ್ತಿಕ ಸ್ವಚ್ಛತೆಯ ಪಾತ್ರ ಎಷ್ಟಿರುತ್ತೆ ಸರ್?
0: ಉದಾಹರಣೆಗೆ ಇವನ್ ಮನೆಯಲ್ಲೂ ಕೂಡ ನೀವು ಚಪಾತಿಯನ್ನ ನಾದ್ತೀರಾ, ಮೈದಾ ಹಿಟ್ಟನ್ನ ನಾದ್ತೀರಾ, ಅವಾಗ ನಿಮ್ಮ ನೈಲ್ಸ್ ಅಥವಾ ನೀವು ಸ್ನಾನ ಮಾಡಿ ಅಡಿಗೆ ಮನೆ ಒಳಗಡೆ ಹೋಗೋ, ಅದೊಂದು ರೀತಿಯ ಮಂದಿರ, ಅದೊಂದು ರೀತಿಯ ಭಕ್ತಿ, ಶ್ರದ್ಧೆ, ಅಂದರೆ ಶುಚಿತ್ವ. ಅಲ್ಲಿ ಚಪ್ಪಲ್ ಹಾಕೊಂಡು ಓಡಾಡುವುದು, ಹೊರಗಡೆ ಟಾಯ್ಲೆಟ್ ಹಾಕೊಂತ ಚಪ್ಪಲ್ನ ಹಾಕೊಂಡು ಅದೇ ಅಡಿಗೆ ಮನೆಗೆ ಹೋಗೋದು, ಅದೆಲ್ಲ ಮಾಡನ್ ಅಂತ ನಾವು ಅನ್ಕೊಳ್ಳೋದು. ಆದ್ರೆ ಇದನ್ನೆಲ್ಲ ನಮ್ಮ ಜನಗಳು ಪಾಲನೆ ಮಾಡಿದ್ದಾರೆ. ಅಲ್ಲಿ ಪಸುಪಲ್ಲಿ ಅಥವಾ ಕುಂಕುಮದಲ್ಲಿ ಡೆಕೋರೇಟ್ ಮಾಡೋದು ಅಥವಾ ಗ್ಯಾಸ್

0: ಹತ್ರ ಸರಿಯಾಗಿ ಅದನ್ನೆಲ್ಲ
1: ಶುಭ್ರಗೊಳಿಸಿ ರಂಗೋಲಿ.
0: ಶುಭ್ರಗೊಳಿಸಿ, ಅಲ್ಲಿಗೆ ಕಾಕ್ರೋಚಸ್ ಅದು ಇದು ಬಾರದೇ ಇರೋದು. ಅಥವಾ ನೀವು ಊಟ ಆದ ನಂತರ ತಟ್ಟೆಯನ್ನ ಅಥವಾ ಇಡೀ ಟೇಬಲ್ ಅನ್ನ ನೀಟಾಗಿ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಯಾಕೆಂದ್ರೆ ಕ್ಲೀನ್ ಮಾಡ್ಕೊಳ್ದಿದ್ರೆ ಅಲ್ಲಿ ಫಾರಿನ್ ಬಾಡೀಸ್ ಅಥವಾ ಈ ಬ್ಯಾಕ್ಟೀರಿಯಾ ಫಂಗಸ್ ಬೆಳೆಯುವಂತ ಅವಕಾಶ ಕೂಡ. ಸೊ ಅವರವರ ಮನೆಯ ಟೇಬಲ್, ಅವರ ಪಾತ್ರೆ ತೊಳೆಯುವುದು ಅಥವಾ ಅವರು ಊಟ ಆದ ನಂತರ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಇದರಿಂದ ಅವರ ಆರೋಗ್ಯವನ್ನು ನೀವು ಕಂಡಿಡ್ಕೊಳ್ಬಹುದು.
1: ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ ಸರ್ ಆಹಾರ ಸುರಕ್ಷತೆ ಬಗ್ಗೆ. ಸರ್, ಈಗಿನ ಯುವಕರಿಗೆ ನೀವು ಹೇಳುವ ಒಂದು ಕಿವಿಮಾತು?
0: ನಾನು ಹೇಳೋದು ಏನಂದ್ರೆ, ಈಚ್ ಒನ್ ಆಫ್ ಅಸ್ ಹ್ಯಾಸ್ ಟು ಲರ್ನ್ ಕುಕಿಂಗ್. ಪ್ರತಿಯೊಬ್ಬರು ಸಣ್ಣ ಮಕ್ಳು ಇರುವಾಗಿಂದ, ನಾನು ಹೆಣ್ಮಗಳು, ನಾನು ಗಂಡ್ ಮಗು, ನಾನು ಅಡಿಗೆ ಮಾಡಲ್ಲ ಅಂತ ನಾನು ಒಪ್ಕೊಳ್ಳಲ್ಲ. ನನಗೆ ಒಂದು ಹಾಲು ಬಿಸಿ ಮಾಡೋದು ಗೊತ್ತಿರಬೇಕು, ಒಂದು ಕಿಚಡಿ ಮಾಡೋದು ಗೊತ್ತಿರಬೇಕು, ಒಂದು ರಸಂ ಮಾಡೋದು ಗೊತ್ತಿರಬೇಕು, ಒಂದು ಅನ್ನ ಹೇಗೆ ಬಿಸಿ ಮಾಡೋದು, ಅನ್ನ ಹೇಗೆ ತಯಾರು ಮಾಡೋದು ನನಗೆ ಗೊತ್ತಿರಬೇಕು, ಒಂದು ಪಲ್ಯ ಹೇಗೆ ಮಾಡೋದು ಗೊತ್ತಿರಬೇಕು, ಒಂದು ವೆಜಿಟೇಬಲ್ ತರಕಾರಿ ಹೇಗೆ ಕಟ್ ಮಾಡಬೇಕು ಗೊತ್ತಿರಬೇಕು, ಒಂದು ಫ್ರೂಟ್ಸ್ ಹೇಗೆ ಪೀಲ್ ಮಾಡೋದು ಗೊತ್ತಿರಬೇಕು. ಅದನ್ನ ನಾವು ಇಲ್ಲ